0: dintlha kgolo tsa ditaba tsa SABC ye o ikemego e sa tšego letlhakore.
1: Ke a leboga ba tšheletše ka iri ya bohlano le ka letala tše magareng ga tše dingwe. Motlatša mokomišenara wa maphodisa maemong a bosetšhaba yo e saleng a fegwa mošomong Shadrack Sibiya o tšweletše pele ga kgorotsheko ya masetrata wa Randburg mo mathapameng a Lehono, fao go thweng o tla boelela go sekišwa gape ka labobedi la beke e latelago. Lekala la di-Hawks ka Eastern Cape le golegile bahlankedi ba tshela ba ka mmasepaleng wa selegae wa Kumkani Mhlonhlo go la Qumbu. Tše dingwe tša tšeo le ka go di letela ke tša gore moetapelo wa Patriotic Alliance Gate and McKenzie o re mokgatlho wa gabo o itukišeditše go tšea taolo ya mmasepala wa Nelson Mandela Bay. A re kopaneng ka iri ya bohlano go kwa tšele tše dingwe ka botlalo.